ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪರ್ತಿವಾಸ ಸಾಯಿ ದೇವ ವಿಠಲ ಭಜೋ.

माता पिता गुरु बंधु तुम हो।